0: ವೆಲ್ಲ. ಮಾಧ್ಯಮಿಕ ಶಿಕ್ಷಾ ವಿಭಾಗ ರೀ ಪ್ರಾಧ್ಯಾಪಕ ವಿಶೇಷ ಶಿಕ್ಷಾ ಪ್ರತಿಯೋಗಿ ಪರೀಕ್ಷಾ 8 ಡಿಸೆಂಬರ್ ನ ಫೆಲ್ಲ. ಇದರ ಅಲಾವಾ ಸಹಾಯಕ ಅಭಿಯೋಜನ ಅಧಿಕಾರಿ ಮುಖ್ಯ ಪರೀಕ್ಷಾ 27 ಡಿಸೆಂಬರ್ ನಲ್ಲಿ ಚವೆಲ್ಲ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ಸಿಬಿಎಸ್ಇ ಸಾಲ 2026 ರೀ 12ವೀ ಕಕ್ಷಾ ರೀ ಸಪ್ಲಿಮೆಂಟರಿ ಪರೀಕ್ಷಾ ಸಾರು ಅರ್ಜಿಯನ್ ಲೇವಣು ಸರು ಕರ್ತಿನ್ನು ಹೇ. ಬೋರ್ಡ್ ರ ಮುಜಬ್ ರೆಗ್ಯುಲರ್ ಅರ್ ಪ್ರೈವೇಟ್ ಉಮೇದ್ವಾರ ಸಾರು ಅರ್ಜಿಯಾಂ ದಾಖಿಲ್ ಕರಣ ಅರ್ ಫೀಸ್ ಜಮಾ ಕರಾವಣ ರೋ ಕಾಮ 30 ಜೂನ್ ನು ಸರು ಫೇಕ್ಯೋ ಹೇ. ಸಂಬದ್ಧ ಸ್ಕೂಲಾಂ ನೇ 8 ಜುಲೈ ತಾಯಿ ಪರೀಕ್ಷಾ ಸಂಗಮ ಪೋರ್ಟಲ್ ರ ಜರಿಯ ಅರ್ಜಿಯಾಂ ಬೋರ್ಡ್ ಮಾಯ ಜಮಾ ಕರಾವಣಿ ಫೇಲಾ. ಪರೀಕ್ಷಾ ನಿಯಂತ್ರಕ ಡಾಕ್ಟರ್ ಸಂಯಮ ಭಾರದ್ವಾಜ ಬತಾಯೋ ಕಿ ಮುಖ್ಯ ಪರೀಕ್ಷಾ ಮಾಯ ಸಪ್ಲಿಮೆಂಟರಿ ಆವಣ ವಾಳಾ ಯಕಿಣಿ ಏಕ ವಿಷಯ ಮಾಯ ಅಂಕ ಸುಧಾರ ಸಾರು ವಿದ್ಯಾರ್ಥಿ ಆ ಪರೀಕ್ಷಾ ದೇ ಸಕೇಲಾ. ಸಪ್ಲಿಮೆಂಟರಿ ಪರೀಕ್ಷಾ 28 ಜುಲೈ ಹೇಲಾ. ಆಖಿರ್ ಮಾಯ ಖಾಸ್ ಸಮಾಚಾರ ಏಕರ್ ಫೇರು ಸುನ್ಲಿ ರಾವ್. ಕೇಂದ್ರೀಯ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಕಹ್ಯೋ ವಿಬಿಜಿ ರಾಮಜಿ ಮಾಥೆ ಆವತಾ 5 ಸಾಲ ಮಾಯ 7.5 ಲಾಖ ಕರೋಡ್ ರೂಪಾಯಿ ಖರ್ಚ ಕರ್ಯಾ ಚಾವೆಲ್ಲಾ. ಜಯಪುರ ಮಾಯ 2 ದಿನ ರೋ ರಾಷ್ಟ್ರೀಯ ಇ ಗವರ್ನೆನ್ಸ್ ಸಮ್ಮೇಲನ ಪೂರೋ ಫಿಯೋ. ಕೇಂದ್ರೀಯ ರಾಜ್ಯ ಮಂತ್ರಿ ಜಿತೇಂದ್ರ ಸಿಂಗ್ ಎಐ ನ ಸುಶಾಸನ ರೀ ಜರುರತ್ ಬತಾಯಾ. ರಾಜ್ಯ ಮಾಯ ಚೌಮಾಸಾ ರೀ ಬಿರ್ಖಾ ಸರೂಫಿ. ಆವತಾ 24 ಘಂಟಾ ಮಾಯ ಕೈ ಠೋಣಾ ಭಾರೀ ಬಾರಿಶ್ ರಾ ಆಸಾರ. ಪ್ರದೇಶ ಮಾಯ ಓ ಮಹಿನೋ ಎಂಟಿ ಡೆಂಗು ಮಾಹರಾ ತೋರು ಮನಾಯೋ ಚಾವೆಲ್ಲಾ. ಇಸಾಗೈ ಪ್ರಾದೇಶಿಕ ಸಮಾಚಾರ ಬುಲೆಟಿನ್ ಪೂರೋ ಭಿಯೋ. ಮಾನು ಆಗ್ಲೊ ಸಮಾಚಾರ ಬುಲೆಟಿನ್ ಕಾಲ್ ಸಂವಾರ 9 ಬಜಾ ಹಿಂದಿ ಮಾಯ ಪ್ರಸಾರಿತ ಕರೆಯೋ ಚಾವೆಲ್ಲಾ. ನಮಸ್ಕಾರ.
1: एफएम बैंड 103.5 मेगाहर्ट्ज पर आकाशवाणी का ये माउंट आबू केंद्र है. शाम के 7 बज रहे लीजिए प्रस्तुति किसान भाइयों का दैनिक कार्यक्रम ग्राम भारती.